ಸಕಲ ಕರ್ಮ ಹಿಮಾಂಕಿತ ನಿಷೀಧಿಲ ಚಲರೇಗಿನ ಚಕೋರಿ ಕಾವಿ ಭಂಗಮ ತರುವಾದ ಪದಂಗಮ ಹೃದಯದ ಮೃದಂಗಮ ವಸಂತ ಪಂಚಮ ಸುಸ್ಪದಮ ವಾರ್ಷಿಕಾರ್ಥ ಸಜ್ಜಮ ನಿಸ್ವನಮ

ಕಚೆ ಬುರುಜು ಪರಿ ಜನ ಸಮೂಹಮುನು ರಮ್ಮನಿ ಪಿಲ್ಚೆಡಿ ವಿತಾನ ವಿನಿ ಪಿಲ್ಚು